ಆಹಾ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ ತರಗಡೆ